ತರೋಯೆ ಖೋಟೆ ಪೋತೆ ನಾ ಪವ ತಿನ ಹರ ಗುರ ದರ್ಶನ ಹೋಯ ಖೋಟೆ ಜಾತ ನಾ ಪಾತ ಹೈ ಖೋಟ ನಾ ಸೀ ಜಿಸ ಕೋಯ ಖೋಟೆ ಖೋಟ ಕಮಾವಣಾ ಆಯ ಗಯಾ ಪತ ಖೋಯ ನಾನಕ ಮನ ಸಮಝಾಯ ಗುರ ಕೈ ಶಬ್ದ ಸಲಾಹ ಆರಾಮ ನಾಮ ರಂಗ ರತಿಯಾ ಪಾರ ನಾ ಪರಮ ತಿನಾಹ ਹਰ ਜਪ ਲਾਹਾ ਅਗਲਾ ਨਿਰਭਉ ਹਰ ਮਨ ਮਾਹਾ ਸ੍ਰੀ ਰਾਗ ਮਹੱਲਾ ਪਹਿਲਾ ਘਰ ਦੂਜਾ ਧਨ ਜੋਬਨ ਹਰ ਫੁੱਲੜਾ ਨਾਠੀ ਅੜੇ ਦਿਨ ਚਾਰ ਪੱਬਣ ਕੇਰੇ ਪਤ ਜਿਉ ਢਲ ਢੁੱਲ ਜੁੰਮਣ ਹਾਰ ਰੰਗ ਮਾਣ ਲੈ ਪਿਆਰਿਆ ਜਾਂ ਜੋਬਨ